0: ಐದು ಟೀಮ್ ರಿಹಾಗನ್ನು ಸರ್ವೋಚ್ಚ ಆದೇಶ ದಿಗು ಹೋ ಹಿಜ ಶಾರಂಗ ಸುವೇದಿ ರ ಸುನಿಲ್ ಕುಮಾರ ಪೋಖರಲ್ ಜಿಲ್ಲಾ ಅಸ್ಲಿಗಳಿಗೆ ಆದೇಶ ಆಜ ಸರ್ವೋಚ್ಚ ಸಾರ್ವಜನಿಕ ತುನಾಮಾ ಪಠಾಣೆ ವಿಶೇಷ ಅದಾಲತ ಆದೇಶ ಪತ್ರ ಗತಿ ಗುಪ್ತಾ 50 ಲಕ್ಷ ಥರುಟಿ ರಿಹಾ ಕರ್ನ ಸರ್ವೋಚ್ಚ ಆದೇಶ ದಿಗು ಹೋ ಗುಪ್ತಾ ಮಂತ್ರಿ ಹುತಾ ರಾಮಚಂದ್ರ ಅಧಿಕಾರಿ ಮಾಲ್ಪೋದ ಕಾರ್ಯಾಲಯ ಕಾಸ್ಕಿ ಸ್ವರು ಅಥಮೌತಿ ಕರಾಯಿದಿನ ತಥಾ ಖಮ ಬಹಾದುರ ಪುನ್ ಭೂಮಿ ಸಂಬಂಧಿ ಸಮಸ್ಯಾ ಸಮಾಧಾನ ಆಯೋಗ ಕಾಸ್ಕಿ ಅಧ್ಯಕ್ಷ ನಿಯುಕ್ತಿ ದಿಲಾವನೆ ಭಂದ ಘೋಷ ಆರೋಪ ಅಜ್ಞಾತ ರೂಪಾಯಿ ಅನುಸಂಧಾನ ಆಯೋಗ ಲಗಾಕ ಗುಪ್ತಾ 2081 ಅಸಾರ 31 ಸಾಮಾನ್ಯ ಪ್ರಶಾಸನ ಮಂತ್ರಿ ನಿಯುಕ್ತ ಭರ 2082 ಅಸಾರ 21 ಗತಿ ಸಮ ಪದ್ಮ ಬಹಾಲ್ ಹೋ ತರ ಆರೋಪ ಪತ್ರ ರಕಮ ಬ್ಯಾಂಕ್ ಖಾತಾ ಜಮಾ ಝಿಕೆ 2081 ಜೇಠ 32 ಸಮ ಮಾತ್ರ ದೇಖಿಕ ಅದಾಲತ ಆದೇಶ ಉಲ್ಲೇಖ ಪ್ರತಿವಾದಿ ರಾಮಚಂದ್ರ ಅಧಿಕಾರಿ ತುಳಸಿರಾಮ ಬುಡಾ ಮಗರ ರಂಜಿತ ಶ್ರೇಷ್ಠ ಹಕ್ ಥರುಟಿ ರಿಹಾ ಕರೆ ವಿಶೇಷ ಅದಾಲತ ಆದೇಶ ಸರ್ವೋಚ್ಚ ಸದರ ಪ್ರಧಾನ ನ್ಯಾಯಾಧೀಶ ಸಿಫಾರಿಶ ವಿರುದ್ಧ ಪರಿಕು ರಿಟ್ ನಿವೇದನ ಸರ್ವೋಚ್ಚ ಅದಾಲತ್ ಪ್ರಶಾಸನ ಆಜ ದರ್ತಾ ಕಾಯಂ ಮುಕಾಯಂ ಪ್ರಧಾನ ನ್ಯಾಯಾಧೀಶ ಸಪನಾ ಪ್ರಧಾನ ಮಲ್ಲಲ್ಲಿ ಸೋಮವಾರ ಆದೇಶ ಸರ್ವೋಚ್ಚ ಪ್ರಶಾಸನ ದುಇ ದಿನ ಪಿ ಕಾರಣಕ್ಕೆ ಗತ ಸೋಮವಾರ ಮಲ್ಲಲ್ಲಿ ದರ್ಪೀಠ ಭಾಗ ನಿವೇದನ ದರ್ತಾ ಮುಖ್ಯ ರಜಿಸ್ಟ್ರಾರ್ ರಜಿಸ್ಟ್ರಾರ್ ನಾಮ ಆದೇಶ ಸೋದಿನ ದರ್ತಾ ಸರ್ವೋಚ್ಚ ಅದಾಲತ ಪ್ರವಕ್ತ ಅರ್ಜುನ ಪ್ರಸಾದ ಕೊರಿಲಾ ಅನುಸಾರ ಅಧಿವಕ್ತಾ ಪ್ರೇಮರಾಜ ಸೇವಾಲ್ ನಿವೇದನ ಆಜ ದರ್ತಾ ನಿವೇದನ ಪಹಿಲ ಪೇಶಿ ಈ ಜೇಠ 11 ಗತಿಗಾ ತೋಕಿಯೋ ಕೊರಿಲಾ ಜಾನಕಾರಿ ದೇಶಿ ದರ್ಪೀಠ ವಿರುದ್ಧ ಫೇರಿ ನಿವೇದನ ದಿಂದಾ ಪ್ರಶಾಸನ ಫೈಲ್ ಅಗಾಡಿ ನಬಡಾಯಿ ಅಲ್ಜಾರ ರಾಖಿ ಭೇ ಅಧಿವಕ್ತಾ ಗುನಾಸೋ ಪ್ರಧಾನಮಂತ್ರಿ ವಾರೇಂದ್ರ ಶಾಹ ನೇತೃತ್ವ ಸಂವಿಧಾನಿಕ ಪರಿಷದ ವರೀಯತಾ ಮಿಚೇರ ಚೌಥ ವರೀಯತಾ ನ್ಯಾಯಾಧೀಶ ಮನೋಜ ಕುಮಾರ ಶರ್ಮಾ ಪ್ರಧಾನ ನ್ಯಾಯಾಧೀಶ ಸಿಫಾರಿಶ ಕರೆಯೋ ಶರ್ಮಾ ಪ್ರಧಾನ ನ್ಯಾಯಾಧೀಶ ನಿಯುಕ್ತ ಭರ ಅಲ್ಲಿ ಕಾರ್ಯಭಾರ ಸಂಭಾಲಿಸಕ್ನು ಸರ್ವೋಚ್ಚ ಅದಾಲತ್ಲಿ ಮೆಡಿಕಲ್ ವ್ಯವಸಾಯ ದುರ್ಗಾ ಪ್ರಸಾಯಿ ಪಕ್ರಾವು ಲಿಖಿತ ಕಾರಣ ಮಾಗ ಪ್ರಸಾಯಿ ಸರ್ವೋಚ್ಚ ಅದಾಲತ್ ದಾಯರ್ ಬಂದೀ ಪ್ರತ್ಯಕ್ಷೀಕರಣ ರಿಟ್ ನ್ಯಾಯಾಧೀಶ ಮಹೇಶ ಶರ್ಮಾ ಪೌಡೇಲ್ ಇಜಲಾಸ್ ಸರ್ಕಾರ ಪಕ್ರಾವು ಲಿಖಿತ ಕಾರಣ ಮಾಗ ಇಜಲಾಸ್ ಮಹಾನಧಿವಕ್ತಾ ಕಾರ್ಯಾಲಯ ಪ್ರಸಾಯಿಮಾಥಿ ಅನುಸಂಧಾನ ಫೈಲ್ ಪೇಶ್ ಆದೇಶ ದಸಾಯಿ ಸೋಮವಾರ ಪ್ರಹರಿ ಬೀರ್ಗಂಜ್ ಪಕ್ರಾವು ಶ್ರಮ ಸಂಸ್ಕೃತಿ ಪಾರ್ಟಿ ಸಾಂಸದ ಹರ್ಕರಾಜ ರಾಯ ಪ್ರಧಾನಮಂತ್ರಿ ಸಹಿತ ಮಂತ್ರಿ ಸಂಸದ ಆಯ್ತು ಆ ಪ್ರಶ್ನೆ ಜವಾಬ ನದಿಸಮ್ಮ ಪರ್ಚಾ ದೇಖಾರ ವಿರೋಧ ಕರಿರಹನೆ ಅಡ್ಡಿ ಲಿನ್ನು
1: आज संसद बैठक शुरू होना साथ संस्कृति का सांसद ने विराम आई पालो पालो प्ले कार्ड में लेखी नारा वाचन करे
2: संसदीय सर्वोच्चता कायम करना विधि को शासन लागू कर नेपाल प्रविधि बंद कर प्रतिपक्ष को शासन स्थापित कर बोलने समय वृद्धि कर सुकुमवासी बांचन दे नेपाली बनेर हाँ दे
1: सदनको मर्यादा नराखेको भन्दै सभामुखले चेतावनी दिएपछि सांसद साम्पाङले संसद नियमावलीको अर्को उपनियम समेत जोडेर प्रतिवाद गर्नुभएको छ।
3: माननीय सदस्य हर्कराज राई सहित श्रम संस्कृति पार्टीका माननीय सदस्यहरूले नियमित रूपमा सभाको मर्यादा विपरीत संसदमा प्लेकार्ड देखाउने अभद्र व्यवहार देखाउने गरेकोले म माननीय सदस्यहरूलाई प्रतिनिधि सभा नियमावली 2079 नियम 30 बमोजिम आफ्नो क्रियाकलाप तथा व्यवहार सच्याउन चेतावनी दिन्छु।
2: यहाँले दिनुभएको चेतावनी हामीले सुन्यौं। यो नियम 15 2 चाहिँ यहाँले पालना गराउनु हुन्छ कि हुन्न?
3: मान्य सदस्य हर्कराज राईलाई म बस्नुस्।
2: हामीले उठाएका महिनौं पहिलादेखि उठाएका प्रश्नहरू छन्। ती प्रश्नहरूको उत्तर सम्बन्धित मन्त्रीले दिनुपर्छ भन्ने हाम्रो नियमावलीमा लेखिएको छ। तर यहाँले सरकारको पक्षबाट मन्त्रीहरूको उपस्थिति नहुनु
3: मान्य सदस्य हर्कराज राई मान्य सदस्यले समय लिएर बोल्न चाहनु भएको हो। दुई मिनट भित्र आफ्नो कुरा राख्नुहोस्।
1: सांसद साम्पाङले उठाएको प्रतिनिधि सभा नियमावलीको नियम 15 उपनियम 2 बैठकको आकस्मिक शून्य र विशेष समयमा उठेका विषयको जवाब सम्बन्धित मन्त्रीले 7 दिनभित्र सदनमै दिनुपर्ने प्रावधान छ। सवाल जवाब सँगै सभामुखले बोल्ने समय दिएपछि साम्पाङले प्रधानमन्त्रीलाई सदनमा झिकाउन रुलिङको समेत माग गर्नु भएको छ।
4: सीमानाको कुरा महँगी नियन्त्रण सहकारी पीडितलाई फिर्ता गर्दै गरेको पैसाको स्रोत के हो सुकुम्बासी व्यवस्थापनसँग सम्बन्धित प्रश्नहरू राख्न खोजेका छौँ। तर सम्बन्धित मन्त्रीहरू सदनमा आउँदै नआउने नीति तथा कार्यक्रम प्रस्तुत गर्दा नआउने छलफल नआउने उत्तर दिनका लागि पनि आउनुपर्ने मान्छे
0: अहिलेसम्मका खबर यति नै। नमस्कार।